ವರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಯ್ಯ ಮದೂತಾನಾಂ ರಾಮ ರಾಮೇತಿ ಗರ್ಜನಂ ಶ್ರೀ ಸೀತಾರಾಮ್ ನಮ್ಮ ಮಹಾರಾಜ ಕೀ ಸಂತ ಬಡೆ ಪರಮಾರ್ಥಿ ವೇಸ್ತರೇ ಅವಧೂತ್ ರಾಮ ನಾಮ ಕೀ ಗರ್ಜನಾ ಭಾಗ ಜಾಯಂ ದೂತ್ ಶ್ರೀ ಸೀತಾರಾಮ್ ನಮ್ಮ ಮಹಾರಾಜ ಕೀ ಶ್ರೀರಾಮ್ ಲಲಾ ಭಗವಾನ ಕೀ ಶ್ರೀ ಹನುಮಾನ್ ಜೀ ಮಹಾರಾಜ ಕೀ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ನಮಃ ಪಾರ್ವತಿ ಪತಯೇ ಹರ ರಾಮಃ.

0: ಅಹಮ್ಮಹ ಮನೋಸ್ನಾನಂ ಸಮರ್ಪಯಾಮಿ ಮನೋಸ್ನಾನಂತೇ ಪುನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ.
1: ಶುಕ್ರ ಶುಕ್ರ ಶುಕ್ರ
0: ಭಗವತೇ ಸಾಂ ಸದಾಶಿವಾಯ ನಮಃ ಶಿವಪರಿವಾರಾಯ ನಮಃ ಸಕಲಾಯ ಸ್ನಾನಂ ಸಮರ್ಪಯಾಮಿ ಸಕಲಾಯ ಸ್ನಾನಂತೇ.
1: ಡಬ್ಬಿಯಲ್ಲಿ ನಾನು ಗುಲಾಬ್ ಜಲ್ ಹೋಗಬೇಕು. ಪಂಚಮ